0: ಹೆಬ್ಬಾಫು ಆಗು ಅಬ ಲನಿಯ ಮಗುಹವನು ಮದ್ದಿಗ ಹಮ ಉರಿ ಬನಿ ನೂ ಹೀದುರು ಲೈ ಬೋಗು ಬೈ ನೀ ನೂ ಬುರಿ ನದ್ ನೀ ನೂ ತೀದಿ ಬುವೆ ನೊಯ್ದಿಗೆ ಹೌ ಗುರಿಗಿಯ ಹಾ ಊವ ಬೈ ಲಿಸೈ ನೀ ಬೋಗಿ ಹೆರೆಬರು ಗಮಲು ಮೌ ಮಹಾವತಿ ನೂ ಹಾಫರ ಗುನಿಯ ಚಗಗರು ಹಗೆ ಗುರಿಗೆ ನೊಯ್ದಿಗೆ ನೂ ಹಾಸ ಹನಿ ಗುರಿಗಿಯ ಲಾಗು ಸಂಗಿ ಹಾತ್ ಇತರ ಲಿಯಾತಿ ಲಿಗಾರಿ ಹಾಸ ಹಾ ಕೈ ಹಾಸ ಹಾ ಆಗು ಲಿದ್ದಾ ಮೇ ಬುರಿ ವೈ ಲಿಗಿಯ ಹಾಲು ಹ ಬೈ ಗುರಿಗೆ ಓವೆನಿ ಗಮಲು ಮೌ ಮಾದಾರಿ ಹ ಬೈ ಬುಸೆ ಹಗಿ ಎಬೆ ಹೋವೆಗು ಗಮಲು ಮೌ ಲದ್ದಿಸದ ಬೋವೆನಿ ಹವೈ ಚಗ್ಗಗರು ಹಗಿಯ ಹೆನೆಗೆ ಗಬ್ಬಯು ಹ ಅರೆ ಸಂಯುಬಯ ಲುಬಾ ಉರಿಬು ನೆಂಗೆ ಅಬ ಕಾತೈ ಹಾಬುಲುಗು ಗಮಹಮುಗ ಅಬ ರೀದಿಲೆ ಗೋಲ್ ಇತರಲಿಯ ಹಗಿಬು ಕೈ ಹಗಿಬು ಗುರಿಗಿ ಇತರಲಿಯ ಹಾದಿಬುರಿ ಕೈ ಹಾದಿಬುರಿ ಉರಿಯ ಲಿಯಬಿ ಹಾರಿ ಕೈ ಹಾರಿ ಲಿಯು ದರುಗುಲಿಯ ಹಾಬುಲುಗು ಲವ್ ಅಬ ಕಾತೈ ಗಮ ಗಿರಬ್ ಇತರಲಿಯ ಲಮುರಿ ಹರಿಯುನ ಕೈ ತಮುರಿ ಸಾರಾಗು ಕಾರ್ ತೋ ಹೌ ತು ಗಬ್ಬಯು ದಲೆ ತೈಬಾಗು ಉರಿಬುರುಗು ಗಾಲಿ ತಿಯ ಕೈ ಹಾಲಿ ಆಗುರು ಲೆ ಗಾಗಿರಿ ನೆಯೆ ಉಬಾಫು ಲಾಗು ಹಾಲಿ ನು ಹದ್ದುಗ ಉರಿ ಬನಿ ಹೌ ಗುರಿಗೆ ಲಾಗು ಸೆಂಗ್ ಹತ್ ನೆಯೆ ಅಬ ಹಾಬುತಿ ಜಗಗರು ಹಗಿಯ ಲೆ ಆಂಗೆಲಿ ಲೆ ಲಾನಿ ಫುಸು ಲೆ ಮೇಬೆ ಹೆಬೈ ಅಬ ದೋ ಮುಲಿರಿ ಬೈ ಆಂಗೆಲಿ ಲಿಗಿಯ ಲಿದಾ ಎಬುರೇವ್ ಲಿದಾ ಗ್ರಿಯಗು ಅಪೊಲಿಯೋ ಓ ಅಗ್ರಿ ಚಗುತಿ ಸುಗ ಫ್ರು ಮೆತಿ ಲಮಿಸೆಲ್ ಮೇಗೆ ಗೀಲಿ ಬಿಯಮ್ ಅಬ ಲಿವಿರಿ ನು ಹಸಿಸಿ ಆಂಗೆಲಿ ಲಿಫಿದು ಅಬ ನಗ್ಗಾ ಬುವಾಬ ಉಮಾಲಲಿ ಲಿದಾಗೆ ಗಾದ್ರಿ ಲರಿಗೆ ಲೆತಾರ ಗೋಲು ಲೆ ಲಿಗಿಬುಗೆ ಬೈ ಬುಂಗಿ ಅವ ಲರಿಯ ಗೋಮಾಲ ಲಿಲಿಗೆ ಲು ಹಸಿಸಿ ಆಂಗೆಲಿ ಲೆ ತಾವು ಬೈ ಫಿದು
1: ಫರಾರ ಬಾಣ್ಯ ಗಾದ್ರ ಆಂಗೆಲಿ ಬಹ ಗಿರ ಯು ಬಣ್ಯ ಲಾರು ಓಮಿ ಮುದು ನಲೆ ಎಫ್ರತಸ್
0: ಅಬ ಹಫರ ಗದುನಿ ಯೋ ಗಾದ್ರ ಆಂಗೆಲಿ ಗೋಗಿ ಯಲು ಹಫರ ಗು ಅಬ ಹಾದಂಗೆ ಕಾದ ಇರು ಗ್ರಿಗೆ ಹಿಲಗು ಬೈ ಲದ ಗಾರ ಸರುವ ಯಲು ಬಾ ಔರ ಲಿಗಿಯ ವೇ ಯು ಲಿಗಿಯ ಹಾ ತಿ ಲಿಗಿಯ ಲು ಮೈರು ಮು ಲಿಗಿಯ ಅಬ ನ ಗಾ ಮುನಿ ಆತ್ರಿ ಯನುಲಾ ಹಸುದರನಿ ಗುಹ ಹವಗುತಿಯ ಗಬಯ ಬಿಯಾ ಸಾಯನು ಮೀನ್ ಇತರಲ್ಲಿ ಲಿಗಾಬುರಿ ಹಯಾವದಗು ಗಬಾಯು ಹಗಿಯ ಹಮಹ ವನಿ ಬೈ ಹವಾಗು ನು ನೆಯೆ ಅಬ ಕಾತೈ ಹನಿಗುವಗು ಫುನಾತಿ ಲಿಕೊಲು ದಿಂಗುತಿ ಲುಮ ಅಮರಿಯು ಇತರಲ್ಲಿ ಹಚ್ಚಿಗ ಗಬಾಯು ಹಗಿಯ ಕೈ ಹಚ್ಚಿಗ ಲಿಯು ಆಫ್ರಿಯತಿ ವಾತು ಗೆಮೆತಿ ಗುಮುಲಲ್ಲಿ ಲುಮ ಸುಫುರು ಹೈಮುಲುಗುಗಿಯೆ ಅವ ಲಾಫರ ಗುನಿಯ ಇರುವ ಉರಿ ಬನಿಲ್ಲೆ ಆಫ್ರಿ ದುಬೈ ಹೈಮುಲುಗುಗಿಯೆ ಗಬಾಯು ಹಗಿಯ ಅಬ ಹಾದಾಗೆ ಕಾದ ಇರುವ ಗಿರಿಗೆ ಹಿಲಾಗುಬು ಇರುವ ಉರಿ ಬನಿ ಲಿಗಿಯ ವಾತು ಗೆಮೆತಿ ಗುಮುಲಲ್ಲಿ ಲುಮ ಸುಫು ಹಯು ಮುಲುಗುಯ ಗಬಾಯು ಹಗಿಯ ಹಬಾಫ್ ಲುಮ ಲುವಾಗು ಹಾಲಿ ಇತರಲ್ಲಿ ಹಾಲಿ ಕಮ ಹೇವ್ ಗಚ್ಚುಗುತಿಯ ಲೌಗಿಯ ಹದ್ದುಗ ಉರಿ ಬನಿ ಹಹಿ ಬಿರಿ ಗಿರಿಗೆ ಹಾ ಮೋವೆ ಗುಬಾಯ ಲೌ ಉರಿ ಬನಿ ಲಿಗಿಯ ಮೀಗಿರು ಮೆಮೆ ಹಮುತಿ ಹದ್ದುಗ ನಿ ಕಾತೆ ಲೇಬುರಿ ಮೆಹ ಹದ್ದುಗುಬೆ ಮೀಗಿರು ಹಮ ಇಹಾ ಹುದುರುಗು ಹೋ ಸಿಫಿರಿ ಗುರಿ ಬತಿಯ ಲುಮ ಹೋ ಗುವಾರಿಯುವ ಹಾ ಲೌತಿಯ ಗೋಲು ಬ್ಲತ ಬ್ರೋನ್ಸೆ ದುಬು ವೇವೆ ಹಸಿಯತ್ ಹರಿಹಿ ನಿ ಹಗಾಬು ನಿ ಹೇಬುಗು ಮಸಕ್ರಿಯ ಹಗಿಯ ಲಗು ಹಾಫರ ಹ ಹಬ್ಬಿಯನ ಹ ಹೋರು ಹ ನುಮ ಹೀವೆರು ಹ
2: ಅಪೊಕಲಿಪ್ಸಿಸ್ ಕಾಪಿತುಲೊ 11
0: ಅಬ ತಿಲಿಚುಗು ನಿ ಅಬ ಮಬುರು ನು ಲೆನೆಗೆ ಅಬ ವೇವೆಲೆ ಅಮಿಸುರ ಗುಲೆ ಅಬ ಲರಿಯ ಗುಬುಂಗಿ ನು
3: ಸರಬ ಅಮಿಸುರ ಮುಂದಿ ತೆಪುಲು ಬುಂಗಿ ನುಮ ಲತಾರ ಅಬಾವ್ ದಬಾಯಮೆ ಆತ್ರಿಯ ನುಲಾ ಆಹುದುರು ಗುದುನಿ ಗಮಲುಮು ಮಮಿಸುರ ಅಬೈ ಗುರಿರು ಲೆ ಬೊಂ ಉದಿಬೈ ತಿಬಿತಿ ತೆಂಪುಲು ಲದಗದರೆಗೆ ವಾನಿ ಹೋಗಿ ಬೆತು ಕುಂಬಿತೆ ಹಲು ಬೊಯ ಹಗೈ ಚಗುನಿ ಉಬುರು ಗುಲೆ ಸಾನ ಬೊಯ್ ಲಗು ಬಿಯಾ ವೈ ಬಿಯಾ ಹಾತಿ ಅಬಾಮೆ ನೋ ನಹ ಬಿಯಾ ಗೆ ಫೆತಿಯ ದೌದೌದು ಸುಸುತು ಲುಹಪುರಿ ಚಿಯನಿ ಹುಗಾನು ನುಮಗೆ ಬುಂಗಿಯು ಲಗು ನೀಲು ಬಿಯಾ ಸಾ ಇರುವ ವೆಂವೆ ಬಿಯಾ ಗೆ ಫೆತಿಯ ಹಗೆಯ ಹಗೆಗೆ ಯಾವ ಬಲಿ ಬಿಯಾ ತಿದು ವೆವೆ ತೊ ಒಲಿವು ನುಮ ಬಿಯಾ ಲೇಬು ಸನು ಲೆಲು ಲೆ ಲಿಗಿವು ಗೆ ಬೈ ಬುಂಗಿಯು ಲೆಲ ಬುರೆ ಮೆಸು ಮುಬೊ ಅಹೆ ಹಿಂ ಅಬು ಸೆರುತಿ ಲದದು ಉರಿಬತಿ ಹೋಂ ಹಿಗಿರೆ ಗುತುಬ ವತು ಗೆ ಮೇತಿ ಹಯುಮು ಲೋಗೆ ಅಬಾಮೆ ಹಾಗು ದುನಿಯ ಹಾಗ ನೀಯು ಸುಮ್ ಸುಯ್ ನಗು ಬೈ ಇತರ ತಿ ಲೋಬೆ ಬಫು ಗುಮ್ಯ ಗುವಾರಿ ಲೇಬು ಸೆತಿ ಲದದು ಉರಿಬತಿ ಹೋಂ ಗಬಫು ತಿಯ ಗೆ ಫೇತಿ ಹಗಿಯ ಲುಹದೋಲು ನಿಶಿಯಲೆ ಲುಮಾಮು ಯು ಲಾ ಹುಯ ಸುಂದ ಅನಿಹನ ಬುಗಿಯು ಅದಿಮುರೆ ಹೈಮುಲುಗಿ ಗಬಫು ತಿಯ ಗಿಯೆ ಲುಹದಗ ನಿತು ನಹಿತುಮೆ ಲುಗಿಯೆ ಅಸುಕರಿ ರುಗದಿ ನಿಗುಬೋ ಲೌಸು ಉಯರಿ ಉರಿಬನಿ ಸಾಗ ಗಬುಸೆರು ದಮ್ಮೆ ಗುಮು ಹಮಾಲಿ ಅವಾದಿ ಬಲಿ ಲಗೆಂದು ಗುಬ ಅನಿಮಾನುಲೆ ಆಫ್ರಿ ದುಬೈ ನಿದಾಗೆ ಪೂಸು ಲೆಮೆಬೆ ಒಬೈ ಹಾಮ ಅಬಾಮೆ ಹೆಫೆರೆ ದು ನುರಿಬು ಅಬಾಮೆ ಲಾಫರು ನಿಯ ಹಿಲಾಗುಬೈ ಅಬಾಮೆ ಹೆರೆದೆ ರುರುವಾಗು ದಿದ ಲೆಮೆರಿ ಕುಂಬೆಬು ಉಬುಲು ಗುಲೆ ಹೆರುಸಲೆ ನೆಗೆ ಲುಬೈ ಲಾದರವಾಗುವ ಹೆಸುಸು ಲಾಗು ಗುರುವ ಫ್ಲಾಶು ಮೆಮೆಲೆ ಕಮ ಸುರುಮ ಲುಮ ಎಹಿಕ್ ಅಬಾಮೆ ಕರಿಯ ಗುಮಿಯ ಗರಿಗಿಯ ಅಲಿದ ಗೆತೆ ಸು ಫ್ಲಾಶು ಸುಂ ರಾಸ ಸುಂ ಇಂಗೆ ಲುಮ ನೆ ಚಾಲಿ lagu guru menu di mi anu mi giru banya lu habu nu aba me hagunda ra guha ubo ubo banya la ho begi dari ne lu ke debe buka te hama gua ne hagunda la diga sufri gu da hamuti ya me habia profeta gu hagi
0: kamalumu lari ye uru we di mi ligia aba lagu yu guag da niya bungi yu aba ye hasar ani su hari hi balia we ri tihano fu de tagu aba haga bu biya ge fenti hagia aba umalali here ti sielu gele arinya gubai
4: Warimu mayano.
0: Aba hamuda inu sielo lida aba duere. Ariye guhaga ni yuhon. Lida ora ligia aba ladaga nu aba umebu haraba ganali. Aba tagulu lido aba muna tida nge sagu di sito uburugu. Aba hawegu sedu milu gurigia ladiga haraba ganali ligi. Hahibiri gurigia aba hichigu inebe se ilu bungiyu le sielu bai ladiga luweini hanufutu. Suguha libia malamiselo madise bai le aba. Aba limiri nu hasedu angeli lifidu. Aba lagambu ni walariye gumala liburi here tisielu ye.
5: Lani halibuingi uluma Kristu la rueha ubou. Ani harueha ba lusunda.
0: Aba tihele mchuga wei gadri weye ya mutu hanyumba ya luagu hala lelala na rueha ni. La uhagibu muwaru. Aba hahu duragun lumbungi. Arinye gaina.
6: Tenki wanyabu wabure mebungi. Bugu ya le sunti gabafu. Buguya le wima bailuma gen lubara gen frumia tida. Wima buguya gweto. Tenki wa mutibu la dunga ragu balila onwe bububafu. Ani gumese debu arueha. Ganyi briha neshane. Chiluha we yulu babweha. Chiluha gie da lum baguse ragutine hilagwain. Aba me pijimuli hafaye ruaha bani profeta guhon. Hama hibi liha derega guanye banyon guwabun. Ama sun hawu yeri gugri ge ha ichi gubanya inebe se ilu biri. Chilu ha ora lu bagiri chagunia ha agiri chagubali ubo.
0: Aba ti tadaru li tempu lubungi to sielu. Aba tanihi gafu to lagi li dara dubungi u hama lumutu ni anye itida li tempu lu. Aba anye ila labiri haniku. Are inchuni wayuhuru aba haraba ganali lumalaburi ha lubara huya deregwa dile wainamuti.
2: Apocalipsis, capítulo 12.
0: Abad la sali regu aba onwe bu sein ni sielu. Aba uri darugu liye weyu tau kamahamuga aba duniku. La uhati labu ge tugudi. Luma aba ridi hau duusu warugu mal tabulugu. Uri tuguya dagaina yon. Aba taguwa na ha lau igari le lanina agari duni. La duga sufri tuluba tagura. Aba ya la sali regu aba sein ni sielu. Aba onwe bu dragon funati. Sedu yen lichiga. Disi ligancho lumaba ridi luagu kada lichuga. Aba la durugu du dragon ligia aba hadagi kada urwa warugu malau lili. Aba la huru ni amu warugu. Aba larana mu dragon ligia tigibu ya uri to lumo tagura. Lu leiki ni tira udame le tagura. Aba tagura uri tuguya aba uguri rahe le lumbe le dera gudu laguma dihalina sunfulasu kaisi lau aba badu lani na guma dihani le laut grabu. Aba lagi daruni wa tirai tuai. Aba lanuga ni wa lubungi luagun lal. Aba tanura ha uri tugi lidung flasu makairo di nyei lubai arase lila bungi ubara ituba. Lutoni giruni wa nyei luagun milu biya sa iru awei wei. Lari gye aba nyei la aba uri busiel. Nyei lubai lagendo gua arkangeli migeli hau lani angeli guluma dragon. Agenda guati dragon hau lani angeli gu aba haferi duni uribu. Aba mabara yala siel. Aba lweti la saganu onwe bu dragon sielu ni. Le binadu hewe ligira le giribe mafia o satanas. Le yeha bali sun ubo. Ligie hau sun lani angeli. Aba hachaganu muarugu. Aba ti nagabu laniye gu aba umala li here ti sielu ye.
7: Shemilha li asal baruni hon grige ubo wago. Jelilha li ngarui hapungi uluma laguma di ha Kristu. Adiga sagawa li le ichi gu mehaduru wadunga nyure ichi ganya hape haduru weyo gu aria bu likibu ge wabungi ute. Gani hamali lau lita mudu. Luma lau ugangu le hapuri chi habai. Manufu de du tenu ile feri di roni habagari. Aranse li du tenu home. Gunda ala lumoi tisemi. Gunda huma hugu ya le agano bwenye. Gamalu mfugi yago ha agano bwenye ubuwa gu luma barana. Lugundu yundu ya mafe humo la omwe bu iganya. Laduga sugudi lumuti la urusu rugali lani dana.
0: Dati larihi bai dragon. Lugu fiwa li la ubo wago. Aba laiba hanu uri tobuga agura habo. Gamalumu, abalichi ku biya lari na agila tu uri tu kuya lu gaya rala taha maruli don flash makaira uti diselo I dragon ligi lenye balbo itu ligiru walau aku uru iru mudimi abalever ha dragon ligi ya du na liu mulu ligi tarik uri tu kuya sara gudu na kai du na curut lu ye be la turu gudu nu ebe ini uri tu kuya gamalumu abalid dragon nu muwa uri tu kuya abalaho na cumu abalacuru ni sun du na le ligi ragudu be dragon liu mulu gugu Gai timati dragon tu mauri tu gua, abalidi agen dago hama tirahnya ha nyudu me laule lubai be bungi. Falah hama I lugaru te Yesus Krist, abati larara mu dragon laru baran.
2: Apocalipsis capítulo 13.
0: Aba narihi lamu deru aba mousturu baran hagi. Sedih licik, dis ligacu. Nyenye ridi luagu kaa ligancho luma iri burile au bai la naba goi bungiu luagu kaa lichigu. Mousu ligia lenege gaigusi. Italania lugudi kai lugudi osu. Liabi liyuma kama liyuma linyu. Aba lichigu ni dragon lubafu luma lala lu. Luma saragu bafu lu lagumati. Nyenye aba chanti luagu aba lidage lichigu mousu ligia. Wairiti luyebe lafaru ni hilaku bai. Gama lumo aba lareita gu liwungu. Wairi tihane ki sun gari ge lau monstru ligi. Aba hahu dragon lo dragon lagu lichigu gumadi lu monstru. Aba gen hahu dragon lo monstru aba haniya go.
8: Uwati ni aba kai monstru le. Kapa gayara lafaru ni.
0: Igiru wati gen monstru ligi ya lu la dimone ha dimone buiti lu ugwa luma lu la nabagu ni bungi. Luma lu lagumadi ha lagu biyame biya hati. Aba la dugu itara. A dimone hati uribati lagu bungi. A nabalai liri. Lani sanduari yu. Hama haa sieluma. Igiru watigi elu la gen dagu hama lani kubungiyo dari la ganya inuni. Aba lichuguni wa ubafu lu hawagu sun ras fulasu inyenye luma nechan. Aba me hahu drogu sun haa ganoba yobo wagu lu monstru ligi. Haa uwa banya hiri buriwa yun luma gen lubara gen la digu ubo utida libru to lani na ibagari. To luma bon mudu le owebe.
9: Le garige iruguti lu lagambu agambala. Haluti hanagu adairuwa, hanagu ba adairuwa. Haluti hafara wagun tau efen, hafara wagu tau efen. Nyimba lari huwa, hedere bugu luma hafinye lani gubunge.
0: Lari gye, aba yanarihi aba monstru na muda inumuwa rugunye. Nyenye biya ganchu luagu kama ligachu mudu. Gamba lumo, italine latimu reha kama aba dragon. Nyenye sulu bafu furumeti monstru luma linyuwari. Aba ladigu, Lu hau dragon sungeri ge hau bo gu bayar lu frum yaitu monster. Le larai da gua ke Dubai lida ge cang ti le luagu. Adi katigi ya, awe bu buri milagu. Abu rigi da diwatu ge meti sialu ge lu muar gu hagi bu ge giri ge. Aba le ye duni hau bo gu bayar lau buri milagu lu le awe bay lichu gu ubafu lu ladig ni linyuar frum ye gua ge monster. Aba ladig ge gudu, aba liya wa monster le gawa gu bani cang ti ani mowen. Aba libihi habia wa monstru bafu lu lichugu ibagari tu liya wa furumeti monstru lu tadimuneha lumalu tafaraguni ya sunha mahu drogonti ya tu. Adiga tigia lu sunla grigia waina muhanya, nyuburiginya, risitia, gudemetia, idamuni, mama idamuni lu lichugu aba maku luagu hahabu le honwere o luagu la herebu. Luginya uwala ni aba gayarati la ganyeha ni kata ni laluguraha ahi uwa lumaku monstru o linumeru liri luagu. Busiti tekate le lichu au, le gufura andati aturi ya hale linumeru monstru. Ladiga linumeru la uguri, ani aniha numeru ligia sisi saa uruwa wen sisi.
2: Apocalipsis, capítulo 14.
0: Lari gelira, aba narihi ni mudu rara labulu guwubu le siyon. Nyenye nusabi ya wen gadiri milu girigi ya luma. Ha, buriwa nyuba iliri, mudu luma liri, luguchi hereberu. Lari yaba nagambo, aba amuri, nyumbu iti, siyelu ge kama namuri barana. Kama ginye ladirgu daba wayuru le heret. Italia ginye kama hamuga tamuri saragu aripa. Aba heremu hagirigi hagia, aba uremu iseri ligibuge lala uruwei, luma hagibuge gadiri kate ya gabagari te hagia. Luma hagibuge waya ya mutu. Uwati niyaba gayara lumuti lanichi guremu ligia gufunanda hawaidigia saa biyawei gadiri milu haa salba rubaya hadagi haa ubowa gubaya. Hagia haa madara gumba ya hongwa hama unia ridi iti harumanyu falaha mai mudu le nyihi lumuti lidi. Diri watia ani salba wa hage hada ge grige ha furumiye te ideve se lu bungiu lu malu mudu madari nu wati ni murusu iyeni lagu hayumaru ladiga harumati ligib ge bungi abati nani hi aba ya angeli ahamaha lambida go ciel nyenye uganule magumu chediti lu malu la puri cheni honha aganobe ubowago hon sun necha nigu rasa luyeri dimure iluma sun flas la riega la umala ligereti
1: Inebe la bungi umu, rubu kuye mewei mwenye lu, chindu sa tanu la kusira gudu. Kutubo huma nule atiku palisiye lu, luma ubo, barana luma lise isi ntuna.
0: Abaliabi aba ya angeli larigi, abalarinyegu.
10: Heigua, heigua, Babilonia to weiri gubon, la diga tabacharo da gudani, sum nechani, la udiven le lanina, liwie ligabiri toseno.
0: Abaliabi aba ya hauru wa angeli, abalarinyegu lau umala liheriti,
6: Leau do raguti lu monstru, lu matun liaba. Igira di vieme lu laguri di nu alili monstru, lu abu luomo o le reberugu. Lato quei divin le lanina, lanarime ligani pungiu, le lesero quei lidum li copo na ligani. Aba me la sufriru, lau atu lu ma sufru ligibugien mutum, lu ma hagibugien angigu hasanduba. Lawari ruba, Lugumu de Nibatule asufu le rudubalia, lu sultan. Uwa bwe emera guni ni veyogu ni ayyebu, honha awudurugu baya lu mosdu, lu matun liyawa, ni honha kawagu bali liri.
0: Nye balari hiwa hadere bugulani gubungi, ha nyudu baya lau lugumadi, ani gufuli hagia luma Jesus. Abati nagambu laniye guwaba umalali nyubi tisielu geno.
11: Aburi habile, Fulese watinya ha owetin lau hafinya lau habure me Jesu Kristu. Ahi itara lien lupai, emera ubalita agen hawadi mai, aba me lidi leha duwe uwar hama, lien sifi isama.
0: Abati narihi aba duweri haruti, nyunia aba lenege wugiri garewu erguti ligibo kutuweri ligia. Nyenye aba ridi golu labulugu, tumaba aluba gilei hamana tuluhaburu. Aba lafri du aba angeli titage li tempulu bungiyo, Aba laguwa ragu la umala lihere tilu le nyeibe ligibo guduwe la niya galo.
12: Dabu mbaluba gule, la diga chiluha daa luwa lubahani, la diga funali nadu.
0: Aba lasiku ragudu no le nyeibe luagu duwe ri la luba gile muwa rugugi. Aba la lubaha. Aba yeti lafri duwaba ya angeli, tida gile tempu lubungi uto sielu muntau gie la luba gile hamanatu. Aba ya lafri duwaba ya angeli lida gile tari. Angeli ligia, Gabafu ti luagu watu gemeti le luagu bai la tari ligia. Aba laguwa runu le tau bai la luba gile lau umala li heret. Aba laniye gulo.
9: Dabu mba luba gile to hamana ba. Aluba habon tiresi mi bai bai to muwaru gubon la diga funa.
0: Aba lasu kira gudu no angeli ligia la luba gile muwaru gugi. Aba la luba hanu bai bai to muwaru gubon. Aba lichu gunu lidon aga idina le lanina ligahi bungi. Lenye lubai taribi chawago. Aba taribi chawago bai bai lida aga idina bogu di libiti buru. Aba lafri du hita lida ge aga idina ligia chelu numo linyo hafuna no gabai. Keiburi irua sa kilometru ge yegu walau.
2: Apocalipsis, capítulo 15.
0: Aba narihi aba ya ome busei ni sielu. Weri gudati anigi ani hanufunati. Sedu angeli guhau hagumu hon sedu ige ha au banya lagumu chaligai bungi. Ariyat lagi e kamahamuga aba barana le bidriu lau watu gemeti lida. Nyenye nuha aganye rubanya luagu monstru. Tuma liyawa, luma luagu linumeru liri. Rara hanya lubadu barana le bidriu ligia tau aripato lichi gubon bungi hon. Aba heremu ni leremu Moises lemeha lubuwe bungi. Luma leremu mudu le itarabai.
6: Weriti ani buiti sunle adiga balibe, wakure mebungi sunti gabafu. Suru yulia sunle matudwe, uwara uwa. Bukuye le nuwe te sunle asha. Kaba sa manufu de buwe kwa mungu, kaba sa madimure ha buiti buwaba, bukuye le bire ni usana. Hayabi ba lila na sunfulasu, haba me hau doragu mungu, ladiga ariwa liwamu buitu la sunle matudwe.
0: Larigia tisunka teile, aba narihi ni fulasu le standu tumabai tida le tempu lubungi siyelu. Fulasu le nye inubai le redere bungi, daragu lubene. Aba hafuridun sedu angeligu, ha haubaya sedu igei hagi. templo rugugi tau yenu hadagra go tau tu linu to harumat ani miri tugi lebi lagur ghara nagwa gol chilu lagu hani go abalia bia bahada ge kate ga bagri ti hagia abali chi guaba kop lauti golu lu kada bahada ge sed angeli gogi builia kada kopu lau luweni ligai bungi le ga bagri bainu sunda aba tabuinchu templo lau gumule lile nyibi bai lida ge luweiri go bungi luma lubaf siete lebelu nia banyihi dari hagumu chu sed ige ha hama bai sed angeli gogi.
2: Apocalipsis capítulo 16.
0: Abat naga bulariego aba umalali here ti hon sed angeli gogi atida ge templo
9: heba aturi sed kopule lau bai lanari ne ligani bungi ubo wago.
0: Abali di frumi ti angeli, abalatru ni likopu mbo wagu, abalasali yego gumei gari ti hawagu sunha gawagu baliliri monsu, hudugu wa hagi alo, abalatru ni habia ma angeli likopu barana ho, abalasali yego barana kei hata hilanyi, abahowe gu sun kate ya haa gabagari bayalida, abalatru ni huru wa angeli likopu luagu buriduna, luma lisense iduna, abalasali yego hita una, abanagabu lani yego angeli le gabafu bayi luagu duna,
1: Uwaragwati bu lau bagusa ragunita. Bwingi usandut. Buguya le mima abu. Luma ge lubara ge frumia tita ani mima buguya guento. La diga hagia, miyugu da hamuti hata profeta bu. Ama gumutu ni hasandwe. Gueto ti, kuraku da dibu hitun hong. Eres birunye le adina bu.
0: Agamba nagia lania wago luige, latari.
13: Aha wabure me bungi le sunti gabafi. Agusa ragudadi blow isuruni. Luma richagwe.
0: Aba latru ni hagadri angeli likopu luagu weyu. Aba libihi weyu bafu lu lachura nunia grigye lau lisu. Aba hachura nusungu weyu. Lausulira masakri hatia michi guhagia weyri gunilo bungi. Anaba gorigu hamai bungi ule gabafu bai hawagu ige ha. Aba latru ni hasengu angeli likopu luagu lala mungu. Aba lerete nunu weyri gu labu gen liburi. Aba burihagira gunu grigye hanyanya ladiga hagari. Gamalumu ni itara masasi raguti hagaburi luhigiru ni uribati lenya ha hadigubai anaba gorugu hamai bungi le sielu bai luagu hagari guluma hagumai aba latru ni hasisi angeli likopu luagu onwe buduna yofretesi aba lamabaidu lunye ila uma lu hasugiru uruwe guha nyibi maya loige obo lenyege lubai labouchewe aba tinarihi hafridu iwa sifri guribate liumu lugunye dragon liumu lugunye monster numa liumu lugunye profeta le yebe Itar hanya sifri gu uribati hagiya kai uwa. Sifri gu hagiya mafia nuha adagu baya milagu. Aba buri hafridu ondara guaya sun uruwe gu haubowa gu baya luba uribu le lani na onwebu luweyu ribungi le sunti gabafu.
11: Goni gu humatia, daduga sornyu bay niyabi kei liabi hiwerti aryo. Fulese wabayle agagu duwa nyubay anuha ladora gu luagu. Lumaibu gu lasu rusu lue larihun libusi gay.
0: Aba ti hondara guniya uruwe gu lida flasu le giri bay Armahedon lida herenu ebreo. Abati laturu ni hasedu angeli likopu garaba lirugu. Aba lafridu aba umalali lida gelala uruwe tida templu. Lariyega.
14: Adeguwal.
0: Aba yilaba lapiri haniga. Arenichu ni ilumu wayuhuru. Aba lahigi chumuwa lau aba haraba kanali heret sige lau sun haraba kanali le dagali ba ilumu genyei kama grike ligibo kupo. Aba lafani neku onwe buburu gulida uruwa murusu. Aba buri lagulu du uburu gule ubowo kubai. Aba larita gubungi luagu uburu guweiri tile Babilonia du lahu luchagudu ni dimei le lani na abai chuni le lona habai lu lida liganyi. Aba lagumu chagun sun ubohu luma sun wubu. Aba gie laburha onwe buburi lubara huya deire guati sielu ya wagu gurige. Huru buriti chili lumu saa liburu. Aba hanaba guni grigi ya bungi uluagu. Ladiga, aba la abai chuni hanarimeti.
2: Apocalipsis, capítulo 17.
0: Aba tiliabi aba hada ge sedu angeligu halau maya sedu kopu. Aba laniye guno.
12: Higabu narufu dalita abai chu omwe buhoru tonyumbo ligibo gusarahu dunabonu. Agana manye uruwe guha ubowo gubanya lida ahuru wanituma. Bacharu wa hagia hao buo gubanya lau dimingle lani na tahoru ha.
0: Aba naburi halabu lubafu sifiri sana. Aba lanigu nina angeli ligia lido aba fulasu magaira wati. Aba nanihi aba uri warinyo logo aba monstru funati. Biriwa yulinya sun luwe ya ritimure le anaba kutubungi utuago. sedan yang licik monstru le wagu bayi tanyor di sili gancu. Uri tu gea gucu luma funati ti kolonu tadairagu. Le abi tu ende golu. Dubu bui duburiti luma perla. Nyenya ba kopu golu tuha burugu buin lao ti salufuni luma liviye tahoruha. Buru yulia aba iri tereberugu lao aba anichigu aramu doguati. Iri le tereberugu bayi.
14: Babilonia toiru. Hagu chuhoru no sunu ye liye bo.
0: Aba na subu diru ni lwagu bacharu wanyo la wuri tugia lau hata lani gubungi yuhama haa afara waguba ya luegi hadimu ni halwagu Yesu Kristu. Da narihi balikata ile aba taweiri dunanigi. Aba tilariye guwanga liligia nu.
15: Kawagu taweiri tabanigi na subu diragidali mini tawuri tobun lau sun mostu ule anugi baru ule sedebe ichivi disi ligancho. Mostu ule bariru baigabaga ritimeha gamalumu kwento uwali. Lausulira la mude rubalinda ge fusule mebe habai lubara ge lidi lido lagumu mulume. Hagano banyo buwa guha uo pehiri buri wanyo tida liburu tolani na ibagri luma ge la dugu ubo. Tavoiri dubahani gidame harihi ni mustu ule meha gabagri be ani uwali. Gama lumu aba yaliabi. Mege itileli chua u luma gufananda. Sedi chiki ligia mini la sedi wubule wagu pe niu tawuri tubuya. Sede meme ishikili gia mini la gie sede uruwegu. Sengu hada ge uruwegu hagia guhungali haruwehi. Aba hada ge laruwehi. Wento, le aba miabi ingili. La meliabi hagumu hon laruwehi habaluahu murusu rugudan. Le monstru le meha gabagribe ani uwa li wento ligie havidi be uruwegu lausun ligie la aba hada ge sede. Ani lidi nyalido lagui cha wagu susu inagubayi. Disi ganchu le barihu bai disi uruwe guha makume saruki nyebanya ruiha. Gama lumon habihi bahabafu uruwe gulangu aba ora uwara luma monsuru. Aba labu harita guruwe guhagia, hichi gubai habafu luma haruwe halu monsuru. Hagenda gubaluma mudu gama lumon lagani rubanya. Adiga habure mesuna bure miligia haruwe tegia sun uruwe gu. Ani hagani rubagia sun lani guha lanua dirubanya bungiu ani gufu lihagia luma.
0: Apa gie, larinya gu angel iligia nu?
15: Duna le barihi bai, le gibo gu bai tanyura horu flasuburi, grigia inyenye luma nechani. Ani disi ganchu le barihi bai luagu monstru, le meme disi be uruvegu, te yere guduba horu hon, aba me higi nunufiwanyo surusu. Heigi bai tigurugu, aba me hagudu nula watu gemeti. Rula li bungi utido hanigi lunga digni le labuse rubai. La huwara dulu hedere geroni habafu kaisi uruwe gulu hidera guni monstru tarime agufuli rule larinye gubay bungyo. Vuri to parihibo tuguye omwebo kuburu gule aguma dirubali ya luruwe teku ubao.
2: Apocalipsis, capítulo 18.
0: Larinye sun kata ile, aba narihi aba ya angeli larari no cielo ge lao saragu bafu, aba larungo gatu ubao lao limiri. La guara guati lao umala liheriti lariñega.
16: Abiri ha Babilonia to weiri, weto hapie ha rumafia ni, haramu de guage de sun, ha uye risifri go uribate, hadi budinu uhiyeti, ani iere ha buti. La diga sun la necha nigu, bacharu anya lao divinle lanina tahoroha, ani agano wanya iluruwe itegu ubohutuma lida tahoroha. Risi hanya, alubura hatinya buriha ubowa gubanya lidangi luwende tosera gutungu.
0: Abe tinaga bulariye gu abai umalali nyubiti sielu gie.
10: Furiha ma Babilonia gie hugi ile nani gu. Mafara hamato la lida tifigon, luma lida tabai chunua. Latika kibe guwa li tifigon, dariru la chunu lisielu. Ani harita guwa li kungi luagu uriba. Adiga humatu Babilonia keita diga hum amu, fai humu dobre lo ile tadiga gui. Ruha maba uni lehere timati, biya uwe ya fitung, sugulo letichi buwegun ama. Sufuri yududa humongo, kemine tederege u tungo lu anangu ni umbwa, numa lu uende bini, ladega alia gata tida tanigi.
14: Nyu niya ya kayaba uruwe, mama nuwe ya ba hinyaru ilali tumari, masufuri numba dinagi.
0: Lige liyabi baluba itabaichu, lida aba meme weyu, owe ni, iru ni, ilama, aba me takutu la watu gemeti. Ladiga gabafuti wabune mebungi ule asia dirubano. Hayahu baluruwa itegubou. Haganoba ya tumalida salufuri luma irisini. Guteme gotuge meho dame harihini lugumule ni tagudu. Abame heredenu dise le hanofu delue tabai chun. apa meharinya ku?
5: Fugi abu Babilonia, uburu gule wairi bay. Babilonia, uburu gule gabafu bay. Lidar gumusu ora liabi babaycho.
0: Ayahu hati agi ya lugur hati ya buri hau bawa kupanya. Gudeme gu ligia uburu gu ligia hong. Laduga uwa ya la kabala aganye hei ebegi dina lehana habay. Ebegi dina leburi golu, pulata, dubu buidu buriti, perila, gamisa linu to finu tu, seda, koloru buri guchu luma funati, luma ginye sun luwiri fulasu le hemeti. Ila gulauti marfili, fulasu buidu buriti, bronze, grabu, luma dubu miriti, kanela, kate leburi hemeti, kupali, mira, ibinyei, diwei, garaba, fuluaru finu tu, luma turigu. Baruti agia anima luguhaluti hanaha ilagu. Mudu, bagasu, gabayu, karu, ibini musu o grigie lun halugura hon. Harinya kubalu uburu guligia.
17: Uwa alfuruda burito seme bombuma tome hahisi ya bombu saragu. Feri dibali ginye sungi risini luma wende ile buma nyahapoy. Feri dibali lu sundan.
0: Hanya halugura habani burikata ile ani risi helida uburu gule. Heredro badise le hanuf de loi habai chu ayahu heina asakri heina apa meharinya gu
17: fugi abu uburu gu wairit itara linya me hake aba uri to tadora gu to lin finut tuma dagu to koloru guchu luma funati la utuende golu dubu buidu buriti luma perla lida murusu ora gumuha sarago irisini
0: sumri tarune ugune pasahero madulugu Hama sungha na dagi mebanya banana ha, aba herede rundisa. Dati le hari hini, lukumu le lilaku tu uburugu, aba hakuwaragu harinyaka.
17: Kasa meha amu uburugu, itara beike yonwe bu uburugu le.
0: Aba hichagu, kaliki habulugu, ayahuwa ha, asakri ha, aguwara ha.
10: Fukiamu Babilongi, lewe weiwe, risi nyebe sungha kakune bwe waporu, banana ha. Lauli isi, anilidara dumusu ora kuriwa huwa. Gunda huma laule susiri duboi, du Babiloni, buguye siyele, umuhunguye apostolu, ama profetago, ama sunani bubungiu, la aduga libungiu iriche hun, laulasiye diruni.
0: Abati linyuno aba angeli gabafuti, aba dugule itarabike aba amuligule, aba laguruni, barana ho, aba laniego.
18: Itara luba, la radi de gudundiwa Babiloni, uburu gule weyewe, Marihi digia waline, magabu digia waline, tamuri arupa, fidu bemeriu. Uwayame gie, nadagi metie bida, nika uyeri. Magabu waline gie, lomuri tubu, le amuli gule bida. Madura guhalime, larugu galambu bida. Magabu digia lime, arenchuni le lanina marie bida. Lausu gabafu gudabani ya meha banigu, Alugura hatinya lida sumu bo, eyeda gobanya su nesha ni lau babinyara ha. Dari wali hata profeta gu, hama ha lani gubungiu, luma hata sunha akwara waguba ya ubo wago. Dari wali hata sunha gia lida uburu guleme ha Babilonia.
2: Apocalipsis, capítulo 19.
0: Lari ya kata ile, ama nagambu ni hamala lisaragu grigi. Hagua na ha.
6: Aleluya. Lani wa mungi ya salvaru ni. Weri ulume ubafu. Laduga abusira kudaki lani wa ni luma isuru ni. Siyadi la ruwe buhoruto agadi ubali na po ulau kakalu kuri. Hagu ya kudalali hapara wagu lani kutuamu.
0: Aba ya hagua na ha.
19: Aleluya.
6: Aleluya. Magumbe la muda irutukumuleli.
0: Hati wengadri weya ya mutu. Hama gadri kata ya gabagari kia hagia, aba hele mchu chili muarugu. Hudugu wa tenlu bungiu le nyubai lwagu lala. Aba harinyagu.
10: Itarala, aleluya.
0: Aba tilagabu, laniyagu waba umala li yarafa luige lala bungiu.
20: Gukuma uwehi kundilu bungiu, sunhuguja le esedi dugali, ani inebe lakum, weyanya nyubri ini.
0: Agamba yatina kama hamuga hamala li saragu grigi. Kama lamuri saragu duna luma wayuhuru hereti. Aguara.
10: Aleluya. Gumese li wabure mepuingi ule suntipa itabafu arue. Gunda guwama. Gui wama lau gundani. Lua kia me uwerigu ni lu. La tika chiriha li dani la marie dumugu. Arase u la dani. Tau ta daura gu linu to finu. Haruma ani miritu buya. Mini ta linu finu. Ibagare le suruti le habagare lani ubungi.
0: Abad lani agu anhe linu.
13: Baburka. Fulesi latinya ha misru akobanya. Lido fedu le lani na la marie du mudu.
0: Abad lani agu nu.
13: Dimuri buri inaru miti le laria gubungi ule.
0: Aba nahu durangu ligibu gyanghe le ligia, aba laria gunu.
13: Madiga baile, lubuwe mbungi au kei bubuya, hama bibiri guha afala rubali luganu te Jesusu, lun la bungi bahu durangu. Uganu lela nukubwe Jesusu, lido ularubunga, ligia uganu lelichukwe sifri hon profeta.
0: Abad nari inisia luhurenyo, abad lasali reguaba gabayu haruti. Leti awari habali, gumfu liti luma inarani, lejia liribay. Ladiga lau iricha lagumadi. Lau gie iricha lagendago. Amiri hati luagu kama ligemeri watu. Nyeye saragu ridi labulu. Nyeye gie aba iri buruwa yu luagu. Ani ligie rigunye asubu direi. Fendi otodogu oto luagu mon lau hita. Lerenu mungi uliribe. Hafala reiti suda ragu. Hasielu mayatau hadara gulino to finu tu. Harutu. Haruma. Warinu hagi hawagu kabayu haruti. Nyenyu waba efei hamana tu. Afriya tu liumu lugugie lu. Lachu hagunia. Necha ni kutau. Apame laguma duruni. Lau badu. Lani naguma dihani le. Lau tigrab. Aribisho golome baiba ilida lagai. Lanari melikahi bungi. Beruwa yulia hiri ile, tuwagu lida, luma luwagu liyadi.
17: Haruwa itesun uruwa igu, habure emesun, habure eme igu.
0: Aba narihi aba angeli rara, lida weju. Le aguwa ragubai, lau ere ihon sundu nuru haa, ahama habaya sielu, larinyega.
1: Higo ugu, ondara kukuma lun ome voladina ragudu buigi. Hau kuma amuga hagaru uruwa igu, kumati matinya ama bugunya ganyitinya. Hagri do gabayu hau sun ha awai ha balin. Hagri do sun hau yeru kugirigia. Dantu ha idamuni kai ha amama idamuni. Dantu nyugriginya kai wainamuni.
0: Abad narihi ni mosturu hama lurui te gubou. Hau hanigu ondara guanya lu. Agenda gu lumale warimbe lau gabayu haruti hama lani. Aba ladagri mosturu uware luma profeta yeti lebuga. Adigwe milagru ligibuge mosturu. Dauburi milagru ligia. Eye dalaya meha profeta ligia. Ha, igere kwagi dabai hau walu laburu du liri monstru hawagu. Hudugu hagia tu liyawa. Dandu ti monstru kei profeta yeye tiligia. Aba hagunu viwa yulidon lagunu le laubai watu gemeti numa sufuru. Ahibiri, aba hafara wagun tau efein to afuri hebon liumulu kugien le warihu bai lagu gabayu. Aba hakimu le dunsundu nuru lau hagrig.
2: Apocalipsis, capítulo 20.
0: Larigue, aba narihi aba angeli, larari no cielo gue, lau ligele infuso le mebebe. Luma aba onwebu, grigri luhabru. Aba larigue duni angeli ligia, dragon, le bina de heve, le mafia bai le satanasi. Aba lagura guni luagu milu irum. Aba laguru ni lidon fuso le mebebe, le nye lubai la dure. Aba lichigu aba seyu luagu bena, lumeye dudige la ya la necha nigu dari lasu gunu milu irumu. Larigeme milu irumu ligia, ligira gudu aba luagu murusu nda. Aba narihi ni hala buriha, ibiwa yobafu lu hagusara gudu, nyu haya luagu. Ariye numutugie hawani haa meha, adiriruba ya ichigu, luegi hapuri chani lerenu bungu iluma, luegi hadimu niha luagu Yesu Kristu. Hamahu duraguma ya, lu monstru, ni tu liyawa. Migi nuhagia lu lichugu liri hereberugu o luagu la harunu. Aba narihi hasa aru lidage uwe ni lu ya habagaridu. Aba haruwe ha uwara luma Kristu luagu milu irumu. Ayeti hahibiri hila guanya masa arute lidage uwe ni darime larige milu irumu. Aniha furumi ya tibai asa aru ni lidage uwe ni. Fulese watia suha gafara baya lida furumi ya asa aru ni lidage uwe ni. Mabafu tilibia maowe ni hawagu. Lupara gelira, lufa diri nigo ba yabungi luma Kristo. Aba meharu ihi awara luma luago milu irumu. Dame sugu li milu irumu ligia, ligia me ligira wagudu mafia lidage la daruniu. Aba me lafridu, lule yehani necha ni gulida sungu bo. Lafridu ba eyedanya ubafu brile gogu luma magogu. Aba me londara guni ya hanigu, lu uribu, ani jibe ba yakei lisako ntibarani. Itra linya lubaiti, aba hafuri dun sudara guhagia, lidange sun ubo. Aba hegeye da guni flasu le nyei habai lumutu ni abungi uluma uburu gule hisi yabai lu, le Jerusalem. Aba lona habungi watu gemeti siyalugi. Aba lagu dunia sun sun inagubai.